ಕೇಳಿದ್ದಕ್ಕೆ ನನ್ರಿ ನನ್ರಿ. ಮುಂದಿನವೆಗಳೇ ಯೋಚಿಕಾದೆ, ಪೂರ್ವ ಮಾಡುವೆಗಳೇ ಸಿಂಧಿಕಾದೆ. ಇದೋ ಕರ್ತರ್ ಪುದಿಯ ಕಾರ್ಯಗಳೇ ಸೇಗಿರ. ಸಾಂಬಲಾನ ಅನುಭವಗಳೆಲ್ಲ ಇಪ್ಪೊಳದೇ ತುದಿಯ ಅನುಭವಗಳಾಗಿ ಮಾರಿಕೊಂಡಿರುಕ್ಕಿರದೆ. ಎಸ್, ನೀರೋಡ ವಿದಚ್ಚದಲ್ಲ ಅಪ್ಪ, ಇಂದ ವರ್ಷದಲ್ಲ ಅವನ ಗಂಭೀರತೋಡ ಅರ್ಕ ಶೈವ. ಹಲ್ಲೆಲೂಯಾ, ಆಮೆನ್.